0: ಏಳುಮಲೆವಾಸ ವೆಂಕಟರಮಣ ಗೋವಿಂದ
1: ಗೋವಿಂದ
0: ಪಾಂಡುರಂಗ ಪಂಡರಿನಾದ ಗೋವಿಂದ
1: ಗೋವಿಂದ
0: ತಿರುಮಲೈನಾದ ಶ್ರೀ ಶ್ರೀನಿವಾಸ ಗೋವಿಂದ